0: ಲಕ್ಷ್ಮಿಹಿರ ಎಫ್ಎಂ 88.6 ಒಸ್ಸೆ ಒಬವೆತ ಗೆನೇನ ಸಾರ ಸಂಗ್ರಹಯ ಲಕ್ಷ್ಮಿಹಿರ
1: ಲಕ್ಷ್ಮಿಹಿರ ಗೆನೇನ ಸಾರ ಸಂಗ್ರಹಯ ಪವನ ಮೊದಲಸಿನ್ ಸನಾರ್ಣ ರಣುಸರಿಂ ಯುಗವಿತ ಯುಕ್ತಿಯಟ ಇದ ದೆನ್ನಟಾ